ಸ್ವತನಾಂ ಶ್ರೀವಾಹಿ ಗುರುಜೀ ದಂಡೋತ ಬಂಧನ್ ಅನಕಬಾನ್ ಸರ್ವಕಲಾ ಸಮರ್ಥ ಡೋಲನ ತೇ ರಾಖೋ ಪ್ರಭು ನಾನಕ ದೇ ಕರ ಹಥ